ಅಬೀಂಬಿ ಅಬೀಂಬಿ ಅಜಿತ ಹಾಯ ಲಕರೆ ಗಜುರೆ ಬೆ ತಾಕತಿಯಬ ತಾವು ಬೆ ಅಮೆ ಸಿರೆ ಸುಪ್ರೀಮಿ ಬೇಲಿ ಫಲ ಬೇಗರ್ ಗಾಂತ ತಾವು ಸುಪ್ರೀಮಿ ಬೇಲಿ ಫಲ ಏನೇ ಈತ ಕೋಂತ ಬೆ ಅರೇ ಬ ನೀನೇ ಫಲಿ